ಸ್ಮಾತ್ ವೇದ ಸ್ಮಾತ್ ಜೀವ ಸ್ಮಾತ್ ಸ್ಮಾತ್ ರೂಪ ಸ್ಮಾತ್ ರಂಗ ಸ್ಮಾತ್ ನಾಗ ಸೃಜನ್ ವಿಸ್ಮಾತ್ ಪವನ ಸ್ಮಾತ್ ಪಾಣಿ ವಿಸ್ಮಾತ್ ಅಗ್ನಿ ಖಿಲೇ ಬಿಡ ವಿಸ್ಮಾತ್ ಧರ್ತಿ ವಿಸ್ಮಾತ್ ಪ್ರಾಣಿ ವಿಸ್ಮಾತ್ ಸಾಧಗ ಪ್ರಾಣಿ ವಿಸ್ಮಾತ್ ಸಂಯೋಗ ವಿಸ್ಮಾತ್ ವಿಯೋಗ ವಿಸ್ಮಾತ್ ಬಹು ಸ್ಮಾತ್ ಹೋ ವಿಸ್ಮಾತ್ ಸಾಧ